ಪಗ ಸನಿ ದ ಗ ಸನಿ ದ ಬ ಸನಿ ದ ಪದ ಪಗ ಸನಿ ದ ಗ ಸನಿ ದ ಬ ಸನಿ ದ ಪದ ಪಗ ಸನಿ ದ ಗ ಸನಿ ದ ಬ ಸನಿ ದ ಪದ ಪಗ ಸನಿ ದ ಗ ಸನಿ ದ ಬ